0: ಅನ್ನಾಕಲ್ಲು ಉಳ್ಳಿ ಅಂಗದಿ
1: mani sanga ben munyi kadene aluh bakal nata dan aluh kuli dini nyen nen malu nen malu
0: bantang nyen ban serang.